ಸೈತಗಿ ಗುನ್ನ ಲೈತಿಂಬಿ ಶ್ರೀಹರಿನ ಇಮಾಗಿ ನಾಗ್ದ ಲೇಂಗ್ನ ಲೈರಿಬಿ ಮಂಜುರಿಗೆ ಸಗ್ಲೋನ್ ಲೌರಿಬಿ ಖುರುಂಜರಿ ಇಮಾ ಹೇ ಬೃಂದಾದೇವಿ.

ಲೈಕಂಗ್ ಲಾದ ಮರುಭೂಮಿಗೆ ಮಸಕ್ ಒಯ್ಬೀಬ ತೈಬಂಗ್ ಇಪಾಕಿ ಹಿರಾನ್ಬ ಹೇ ಹರಿ ತೋಲವನ ನಾಯ್ನ ನಕುಯಾದ ಚಂಜರಿ.

ಕುದೊಲ್ಗೇನಿ ಶಿವದ ತಾಂಜರಿ ಸಲಾಂ ಪಂಚಶಿನಿ ದೇವಿನ ಸಕ್ಪ ಆರ್ ಕೆ ಸನಾಹನ್ಬಿ ಜನುನ ಸೈರಿಂಗ್ಬ ಇಮಾಲೆ ಬಾಗ್ನಿಂಗ್ಬ ಇಶೇಮ ಇಸೆ ಕುದೊಲ್ ತಂಜರಿ ತಾವಿರಸಿ.

ಅದೊಮ್ಮೆ ಧರಮ ತಾಬಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯಿ ಚಾನೆಲ್ ದಗಿನಿ ಹೌಸುಗ ಮುಕ್ ತಾಬಿರಸಿ ಖೊಂಚಿಗೆ ವರಿನಿ ಗಸಿಗೆ ತಾಂಕಕ್ ತಾಬಿರಸಿ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ಗೆ ಥೌ ಪುಬಿರಂಬ ಥಬಕ್ತಗೆ ಪೊಥಾಕ್ರಬ ಸಮಾಂದುರಂ ಸಮು ಸಿಂಗ ಉನದುನ ವರಿ ಸಾವಗೆ ಅರೋಯ್ಬ ಸರುಕ್ ಉನಬಿರಿ ಬಿಯಮದಿ ಥೌರಂ ಪುಥೊಪ್ಪಿ ನೋಂಗ್ಥೊಂಬಂ ರೋಮಾ ಪುಥೊಪ್ಪದ ತೆಂಬಾಂಗ್ಬ ಸಂಗ್ಲಾಕ್ಪಂ ದೇವಚಂದ್ರ ಶರ್ಮಾ ಹೌಸಿಕ್ ತಾಬಿರಸಿ ಖೊಂಚಿಗೆ ವರಿನಿ

0: 나하룰기 건젤기 더름 따비리베 승부 아동기 마룹 희점 찌따른지는 따람녹세리 구름세리 나시기 더름다 보드는 락세리 깡싱바무승 군하의 쓰기 나하승 하이바 히라마스다 스리스리 고빈드지 템플보드기 멤버 오인을 위리바 각싱 따범 브라자마니 서마가 우네자르가 와리바타이 사나자바 오네드나 와리바타이 사나자리바 희점 찌따른진
1: 아이나 후직 라이제리 마파마시 스리 스리 고빈다지 템플 보타니 에도가 마파마시다 보트 아시기 멤버 오비리바 오자 각싱 타범 브라자마니 서마가 우네자라가 강 싱바 마숭 쿠나이 시긴 하 싱 하이브시기 마탕다 와리와타이 사나바기 탄자도 로지기 아한 마무타르 오자붕 아시기 토람스 타람 녹시리
2: 아이나 수쿠럼 자리
1: 오자다기 하나나 강제닝 마시 강 싱바 하이바 마칼기 토람 마시 카르마 마칼기 쿠마이 노나트라가 토람 하이브시 마탕나 탐비오
2: 강 싱바 하이브시 마기 오리지널 하우록 팜디 오리샤 하나 고비스테투다 아고기 시리자가 본두 마야몽이 봉어 발라람 마살리베메 수바드라 모헤 아홈 시람바루 오이 바캉 아맘맘 토응아가 잉엔기니니 판바데기 라타자트라 하이다나 모코이 아데산나비기 마퉁기나 군디사라니기 코농다 누미타리 니파니 실레이루르가 타라니 수바 타라니 판마 누미시다 울타가 라타에 ꯑꯩꯈꯣꯏ ꯁꯤꯗꯅ ꯀꯥꯡ ꯂꯦꯟ ꯍꯥꯏꯅ ꯀꯧꯏ ꯑꯗꯨꯃꯥꯏꯅ ꯇꯧꯗꯅ ꯍꯜꯂꯛꯑꯒ ꯖꯒꯕꯟꯗꯨꯒꯤ ꯑꯁꯤꯒꯨꯝꯕ ꯃꯨꯔꯇꯤ ꯃꯍꯥꯛꯀꯤ ꯔꯍꯁ꯭ꯌ ꯃꯒꯨꯟ ꯀꯔꯤꯅꯣ ꯍꯥꯏꯕꯁꯤ ꯂꯩꯕꯥꯛ ꯃꯤꯌꯥꯝ ꯆꯪꯅ ꯚꯥꯔꯠ ꯈꯛꯇ ꯅꯠꯇꯅ ꯄ꯭ꯔꯤꯊꯤꯕꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯃꯐꯝꯗꯒꯤꯁꯨ ꯃꯁꯤ ꯌꯦꯡꯕ ꯂꯥꯛꯅꯩ ꯑꯗꯨꯒ ꯈꯨꯔꯨꯝꯅꯩ ꯊꯥꯖꯕꯒ ꯂꯣꯏꯅꯅ ꯃꯥꯒꯤ ꯃꯥꯒꯤ ꯑꯄꯥꯝꯕ ꯐꯣꯡꯗꯣꯛꯅꯩ ꯑꯗꯨꯗꯒꯤ ꯑꯩꯈꯣꯏꯒꯤꯁꯤꯗ ꯃꯅꯤꯄꯨꯔ ꯍꯥꯏꯕꯁꯤꯗ ꯂꯥꯛꯈꯤꯕꯁꯤꯗꯤ ꯑꯩꯈꯣꯏꯅ ꯐꯪꯖꯕ ꯔꯦꯀꯣꯔꯠꯀꯤ ꯃꯇꯨꯡꯏꯟꯅ ꯏꯪ 1993ꯁꯤꯗ ꯃꯍꯥꯔꯥꯖ ꯒꯝꯚꯤꯔ ꯁꯤꯡꯍꯅ ꯄꯥꯟꯕ ꯃꯇꯝꯁꯤꯗ ꯑꯣꯔꯤꯁꯥꯗꯒꯤ ꯂꯦꯡꯉꯛꯈꯤꯕ ꯕ꯭ꯔꯥꯍꯃꯣꯟ ꯃꯉꯥ ꯈꯛꯇ ꯁꯤꯟꯅꯔꯒ ꯅꯤꯡꯊꯧꯒꯤ ꯑꯊꯪ ꯃꯇꯨꯡꯏꯟꯅ ꯍꯩꯕꯣꯛ ꯆꯤꯡ ꯉꯔꯥꯡ ꯀꯣꯟꯖꯤꯜ ꯍꯥꯏꯅ ꯀꯧꯔꯤ ꯃꯐꯝ ꯑꯁꯤꯗꯒꯤ ꯆꯥꯎꯔꯕ ꯍꯩꯅꯧ ꯄꯥꯝꯕꯤ ꯑꯃ ꯃꯗꯨ ꯅꯤꯌꯣꯝ ꯆꯨꯝꯅ ꯌꯥꯟꯗꯅ ꯈꯣꯠꯇꯅ ꯀꯪꯍꯜꯂꯒ ꯃꯗꯨꯅ ꯃꯨꯔꯇꯤ ꯑꯍꯨꯝꯁꯤ ꯁꯥꯈꯤ ꯑꯃꯁꯨꯡ ꯏꯉꯥꯒꯤ ꯄꯨꯔꯅꯤꯃꯥ ꯍꯥꯏꯕꯗꯤ ꯁ꯭ꯅꯥꯟ ꯖꯇ꯭ꯔꯥ ꯅꯨꯃꯤꯠꯇ ꯑꯚꯤꯁꯦꯛ ꯂꯥꯏꯒꯤ ꯍꯧꯅꯕꯤ ꯊꯋꯥꯏ ꯍꯥꯞꯄ ꯐꯤꯔꯣꯜ ꯍꯣꯡꯕ ꯍꯥꯏꯕꯅꯆꯤꯡꯕ ꯅꯤꯌꯣꯝ ꯈꯔ ꯂꯩ ꯃꯗꯨ ꯄꯥꯡꯊꯣꯛꯑꯕꯒꯤ ꯇꯨꯡꯗ ꯏꯉꯦꯟꯒꯤ ꯅꯤꯅꯤ ꯄꯥꯟꯕꯁꯤꯗ ꯀꯥꯡ ꯆꯤꯡꯈꯤ ꯍꯥꯏꯅ ꯑꯩꯈꯣꯏ ꯔꯦꯀꯣꯔꯗ ꯐꯪꯖꯩ
1: ꯃꯈꯥ ꯇꯥꯅ ꯑꯃꯨꯛ ꯈꯪꯖꯅꯤꯡꯉꯤꯁꯤ ꯑꯣꯖꯥꯗꯒꯤ ꯀꯔꯤ ꯃꯔꯝꯒꯤꯗꯃꯛꯇ ꯍꯥꯏꯔꯤꯕ ꯃꯈꯜꯒꯤ ꯀꯨꯝꯍꯩꯁꯤ ꯄꯥꯡꯊꯣꯛꯂꯤꯕꯅꯣ ꯃꯁꯤ ꯃꯇꯥꯡꯁꯤꯗ ꯊꯝꯕꯤꯔꯝꯃꯤ
2: ꯀꯥꯡ ꯆꯤꯡꯕꯁꯤꯒꯤ ꯋꯥꯍꯟꯊꯣꯛꯁꯤ ꯌꯥꯝ ꯌꯥꯝꯃꯤ ꯑꯩꯈꯣꯏ ꯍꯤꯟꯗꯨ ꯁꯅꯥꯇꯟ ꯙꯔꯃꯗ ꯂꯩꯕꯁꯤꯡꯅ ꯏꯁꯣꯔ ꯃꯗꯨ ꯁꯤꯕ ꯀꯧꯒꯦꯔꯥ ꯗꯨꯔꯒꯥ ꯀꯧꯒꯦꯔꯥ ꯒꯣꯕꯤꯟꯗ ꯀꯧꯒꯦꯔꯥ ꯃꯥꯏ ꯃꯥꯏꯒꯤ ꯂꯥꯏꯁꯪꯗ ꯃꯈꯜ ꯃꯊꯦꯜꯒꯤ ꯐꯤꯖꯦꯠ ꯂꯩꯇꯦꯡ ꯊꯝꯗꯅ ꯃꯗꯨꯗ ꯀꯅꯥꯒꯨꯝꯕ ꯚꯛꯇꯁꯤꯡꯅ ꯂꯥꯛꯏ ꯍꯥꯏꯔꯀꯥꯟꯗ ꯃꯥꯅ ꯉꯝꯕ ꯍꯩꯕꯨ ꯀꯠꯀꯦꯔꯥ ꯂꯩꯕꯨ ꯀꯠꯀꯦꯔꯥ ꯃꯥꯅ ꯄꯥꯝꯕ ꯕꯣꯔꯅꯤꯕꯁꯦ ꯑꯌꯥꯝꯕ ꯂꯥꯏꯁꯪꯗ ꯑꯗꯨꯝ ꯆꯠꯅꯩ ꯑꯗꯨꯕꯨ ꯖꯒꯠꯅꯥꯥꯊ ꯍꯥꯏꯕꯗꯤ ꯇꯥꯏꯕꯪ ꯄꯥꯟꯕꯒꯤ ꯃꯄꯨꯅꯤꯅ ꯃꯈꯣꯡꯅ ꯂꯥꯛꯇꯅ ꯈꯨꯔꯨꯝꯕ ꯉꯝꯖꯗꯕꯁꯤꯡ ꯅꯠꯇ꯭ರꯒ ꯖꯥꯇꯤ ꯕꯔꯅ ꯚꯦꯗꯒꯤ ꯃꯇꯨꯡ ꯏꯟꯅ ꯃꯈꯣꯏ ꯂꯥꯏꯁꯪꯗ ꯆꯪꯕ ꯌꯥꯗꯦ ꯍꯥꯏꯅ ꯊꯤꯡꯕ ꯀꯥꯡꯕꯨꯁꯤꯡ ꯅꯠꯇ꯭ꯔꯒ ꯃꯁꯥꯅ ꯄꯥꯡꯒꯜ ꯌꯥꯎꯖꯗꯗꯅ ꯆꯠꯄꯒꯤ ꯁꯛꯇꯤ ꯂꯩꯖꯗ꯭ꯔꯕꯁꯤꯡ ꯃꯈꯣꯏꯁꯤꯡꯗꯨꯁꯨ ꯑꯩꯒꯤ ꯏꯆꯥ ꯏꯅꯥꯏꯃꯛꯇꯅꯤ ꯑꯩꯒꯤ ꯈꯨꯁꯦꯝꯃꯛꯇꯅꯤ ꯃꯈꯣꯏꯗꯨ ꯀꯔꯤꯒꯤꯗꯃꯛꯇ ꯑꯩꯅ ꯗꯔꯁꯟ ꯄꯤꯔꯣꯏꯗꯒꯦ ꯍꯥꯏꯕ ꯋꯥꯈꯜꯂꯣꯟ ꯑꯁꯤꯗ ꯂꯥꯏꯅꯨꯡꯗ ꯃꯟꯗꯤꯔ ꯃꯅꯨꯡꯗ ꯂꯥꯠꯂꯤꯕ ꯏꯁꯣꯔ ꯑꯁꯦ ꯀꯥꯡꯒꯤ ꯃꯊꯛꯇ ꯂꯦꯡꯈꯠꯂꯒ ꯃꯤꯌꯥꯝ ꯆꯪꯗꯅ ꯆꯤꯡꯉꯦꯔꯒ ꯑꯩꯈꯣꯏꯅ ꯆꯠꯄ ꯉꯝꯕ ꯑꯁꯥꯡꯕꯁꯤꯒꯤ ꯃꯅꯨꯡꯗ ꯃꯈꯣꯡ ꯇꯦꯛꯄꯅꯁꯨ ꯎꯖꯅꯕ ꯖꯥꯠ ꯇꯥꯕꯅꯁꯨ ꯎꯖꯅꯕ ꯃꯄꯥꯡꯒꯜ ꯁꯣꯟꯕꯅꯁꯨ ꯎꯖꯅꯕ ꯚꯒꯕꯥꯟꯒꯤ ꯑꯉꯛꯄ ꯊꯧꯖꯥꯜ ꯑꯃꯅꯤ ꯍꯥꯏꯅ ꯔꯊ ꯖꯇ꯭ꯔꯥꯁꯤ ꯂꯧꯅꯩ ꯑꯗꯨꯅ ꯃꯁꯤꯗ ꯏꯁꯔꯒꯤ ꯃꯤꯆꯪ ꯃꯤꯈꯥꯏ ꯅꯥꯏꯗꯕ ꯖꯥꯇꯤ ꯚꯦꯗ ꯂꯩꯇꯕꯒꯤ ꯃꯇꯧꯗꯨ ꯎꯠꯂꯤ ꯃꯁꯤꯃꯛ ꯂꯩꯕꯥꯛ ꯑꯃꯒꯤ ꯃꯄꯨꯝ ꯑꯣꯏꯕ ꯁꯛꯇꯝ ꯁꯥꯒꯠꯄꯗ ꯑꯆꯧꯕ ꯋꯥꯈꯜꯂꯣꯟ ꯑꯃꯅꯤ ꯍꯥꯏꯕꯁꯦ ꯃꯌꯥꯝꯅ ꯂꯧꯅꯩ
1: ꯌꯥꯝ ꯅꯨꯡꯉꯥꯏꯖꯩ ꯑꯣꯖꯥꯒꯤ ꯋꯥꯐꯝꯗꯒꯤ ꯈꯪꯖꯍꯧꯕꯁꯤ ꯑꯩꯈꯣꯏꯒꯤ ꯏꯁꯣꯔꯒꯤ ꯃꯐꯝꯗꯗꯤ ꯑꯩꯈꯣꯏ ꯆꯞ ꯃꯥꯟꯅꯕ ꯇꯥꯔꯒꯁꯨ ꯙꯔꯃ ꯍꯥꯏꯕꯁꯤ ꯑꯩꯈꯣꯏ ꯃꯤꯑꯣꯏꯕꯁꯤꯡꯅ ꯈꯥꯏꯕꯅ ꯍꯥꯏꯕ ꯋꯥꯐꯝꯗꯨꯃꯗꯤ ꯈꯪꯖꯔꯦ ꯍꯧꯖꯤꯛꯇꯤ ꯑꯃꯨꯛ ꯏꯉꯦꯟꯒꯤ ꯅꯤꯅꯤ ꯄꯥꯟꯕꯒꯤ ꯅꯨꯃꯤꯠꯁꯤ ꯅꯛꯁꯤꯜꯂ ꯂꯩ ꯉꯁꯤ ꯊꯥꯁꯤ ꯑꯣꯏꯔꯦ ꯏꯉꯥꯒꯤ ꯑꯗꯣ ꯄꯥꯡꯈꯠꯂꯛꯄ ꯏꯉꯦꯟꯒꯤ ꯅꯤꯅꯤ ꯄꯥꯝꯁꯤꯗ ꯀꯥꯡ ꯆꯤꯡꯗꯣꯔꯦ ꯑꯗꯣ ꯅꯨꯃꯤꯠꯁꯤꯗꯩꯗ ꯏꯕꯨꯡꯉꯣꯒꯤ ꯀꯥꯡꯁꯤꯗ ꯆꯤꯡꯖꯕꯗ ꯑꯩꯅ ꯊꯧꯔꯤꯁꯤꯃꯇ ꯄꯥꯏꯖꯍꯧꯔꯗꯤꯅ ꯃꯌꯥꯝꯁꯤꯡꯁꯦ ꯂꯣꯏꯅꯃꯛ ꯈꯨꯞꯅ ꯇꯤꯜꯂꯔꯒꯅꯤ ಮತ್ತಮ್ಮಸ್ತೆ ನಹಾಸಿನ ಲೋಗದವ ತೌದಾಂಗ್ಸಿ ಕೈ ಮಸಿಗಿ ನುಮಿಸ್ತೆ ನಹಾಸಿನ ಲೋಗದವ ತೌದಾಂಗ್ಸಿ ಮತ್ತಾನ ತಂಬಿ ಬಯಾವ್ರ
2: ನಹಾ ಹೈಬೆಸೆ ಪುನ್ಸಿಗೆ ಪ್ರೈಮ್ನಿ ನಹಾಗೆ ಪುನ್ಸಿಸಿದ ಲಾಯ್ಬು ಒಯ್ಗೆರ ತಿಂದು ಒಯ್ಗೆರ ಹಿಂಸಾಬು ಒಯ್ಗೆರ ಲಾಯ್ಬು ಒಯ್ಗೆರ ಮಸೆ ಅದುಮ ಯಾವ ಅದುಗುಂಬ ತಾಂಕಮನಿ ಸಹಿ ಹುಮದ್ರಾ ಮರ್ಫು ಸೂರ್ವ ಮನ ಐ ಗುಂಡಾನೆ ಸೋಮ್ಸಿಮಿ ನೋ ತೋಕನಿ ಅದುಗ ಹೈರಿಬ ಸಹಿ ಮಂಗ ತರುಕ್ ಸುಬಾಂಗ ಮನ ಐ ಲೈನಿಂಗ್ ಇಮ್ನಾಸಿಮಿ ನೋಕನಿ ಅದುಬು ಸಹಿ ನಹಾಯಬಸೆ ಸೌರಾನ ತಿನ್ನೆ ಸಹಿ ತರ ಮಂಗಾದಗಿನ ತರ ಹೊಮ್ದೊಯ್ದಗಿನ ಸಹಿ ಕುನ್ ಸ್ವಾಯ್ ಭಾವಗಿ ಹಿಂದೂ ಹೆಂಜಿನ ಸ್ವಾಯ್ದ ಲೈಬಸಿಂಗ್ಸೆ ಮಾವ್ರೆ ಫಗ್ಜೈ ಲೇಮೆ ಫಜೈ ಅಂಗಾಂಗ್ ಸಾಬಸು ಮಾಲಿ ಅಂಗಾವ ಸಾಬಸು ಪಕ್ಜೈ ಅದುಗುಂಬ ಮಿಯೋಬಿಗೆ ಪ್ರೈಮ್ ಟೈಮ್ಸಿದ ಈಶ್ವರ್ಗೆ ವಾಖಲ್ಲೋನ್ ಪೀಬ ಹೈಬಸೆ ಯಾಮ್ನ ಮಥೌ ತಾಬ ಪೋಷಕ ಮನಿ ಕರಿಗಿನೂ ಹೈಬಬು ಮಿಯೋಬೆ ಖೋದ ಪಾಂಬೋಮ್ ಪಾಂಗಲ್ ಹೈಬಾಮ ಪುಕ್ನಿಂಗ್ ಪಾಂಗಲ್ ಹೈಬಾಮ ಪಾಂಗಲ್ ಅನಿ ಖಕ್ಲೈ ಪಾಂಬೋಮ್ ಪಾಂಗಲ್ ನಾ ಫೂಬ ಸೈಬ ಲಕ್ಷಿನ್ಬ ಇನ್ಬ ಸಿಂಬ ಲೋಯ್ನಂಗಮಿ ಪುಕ್ನಿಂಗ್ ಪಾಂಗಲ್ ನಾ ಪುನಮಪು ಲಕ್ಷಿನ್ಬ ಗಮಿ ಪಾಂಬೋಮ್ ಪಾಂಗಲ್ ನ ಫಾಬದದಿ ಪಾಂಬೋಮ್ದ ಸೊಂಥರಕ್ಪ ಮತಂದ ನಾಥೋಗ ಚತ್ಕಿನಿ ಪುಕ್ನಿಂಗ್ ಪಾಂಗಲ್ ನ ಫಾಬದದಿ ಕರಿಗುಬ ಮತಂದ್ರೂ ನಾನ್ಥೋಪ ಮೊಯ್ ಮರಮದುನ ಪುಕ್ನಿಂಗ್ಗೆ ಖ್ವಾಯ್ದಗಿ ಸಾವ್ಬ ಮಪಾಂಗಲ್ ಕನ್ಬ ಪೋಷ್ಯ ನುಂಗ್ಸಿಬ ಹೈಬ ಪೊಥೋಕ್ಸಿನಿ ಪುಕ್ನಿಂಗ್ದಿಗೆ ಯಾಮ್ ಥೋಯಿ ಪುಕ್ನಿಂದಿಗೆ ಕಲ್ಲಕ್ಪ ಥೋಯಿ ಪುಕ್ನಿಂದಿಗೆ ಅಸಾವ್ಬ ಥೋಯಿ ಪುಕ್ನಿಂದಿಗೆ ಅಪಾಂಬ ಥೋಯಿ ಪುಕ್ನಿಂದಿಗೆ ಮಖಲ್ ಮಥೆಂಗೆ ಕಲ್ಲಕ್ ಹಬ ಜಿತನಾ ಚೇತನಾ ಒಯ್ಬ ಮಯಾಮಸಿಗೆ ಮನುಂಗ್ದ ಖ್ವಾಯ್ದಗಿ ಮಿಯೋಬ ಜಾತಿಬು ಗೋ ಮೊಯ್ದನ ಫಾಜಿಲ್ಲಿಬ ನಫ್ಸಲ್ಲಿಬ ಥೋಲೈಬ ಪೋತುಗೆ ಮಮಿಂಗ್ದಿ ನುಂಗ್ಸಿಬ ಹೈಬ ಪೋಸಿನಿ ನುಂಗ್ಸಿಬಗೆ ಖುದಂದಿ ಪೀನಿಂಗ್ಬನ ಹೌಯಿ ಪೀಬು ಪೀನಿಂಗಾಬದಿ ಮತೇಂಗ್ ಪಾಂಗ್ನಿಂಗೈ ಮತೇಂಗ್ ಪಾಂಗ್ನಿಂಗಾಬ ಪೀನಿಂಗಾಬ ಮನಾಕ್ ನಕ್ನಿಂಗೈ ಮನಾಕ್ ನಅಬದಿ ಐಗಿ ಒಯ್ಬ ಹೈಬ ವಾಖಲ್ ಮ ಫಾವಿ ಐಗಿ ಒಯ್ಬ ವಾಖಲ್ ಫಾವ್ಕಿಬ ಮತಂದದಿ ಐಗಿ ನಿ ಖಂಜರಿಬದುದ ಸೋಕ್ಪ ಯಾತೆ ಕರಿಗ ಮಖಲ್ ಅಮ್ದಗಿ ಅಟ್ಯಾಕ್ ಹಾಯ್ಗದ್ರ ಮಂಗೊಂದು ಸಿಂಗ್ನರಕ್ಪದೋ ಐ ಇಶಾ ಮಂಗ್ನ ತೆಂಗಗದೌಬನಿ ಹೈಬಗಿ ವಾಲುಂಟರಿ ಸರ್ವಿಸ್ ಅಮ ಐಗಿ ಪುಕ್ನಿಂಗ್ದ ಫಾವಿ ಸಿಗಿ ಮಮಿಂಗ್ಬು ನುಂಗ್ಸಿಬ ಕೌಯಿ ಅದನ್ನ ಹಾಯ್ರಿಬ ನುಂಗ್ಸಿಬಸೆ ಇನ್ಖಲೈವ ಮಥೋಂ ಖಂಗ್ಜದ್ರಿಬ ನಹಾಸಿಂಗಿ ಥಮೋಯ್ದ ಕರಿಗೊಂಬ ಅಯ್ಕೊಯ್ನ ಮಯೋನ್ ಚೋಂಗನ್ಬ ಗಮ್ಖರಬದಿ ಮೀದುಗಿ ಪುನ್ಸಿದೋ ಮತಂಗಿ ಮತಂಗಿ ನಂಗಹಾಕ್ ನೋಂಗ್ಲೈ ನುಂಗ್ಸಿಟ್ನ ಹುಮ್ದನ ಗಾವ್ರಬಸು ಯಾಯ್ ಅದು ಮಾಗಿ ಗ್ಯಾನ್ ತಾರಕ್ಪ ಮತಂದದಿ ಮಂಗೋನಿ ಯಾವ್ಕಿಬ ನುಂಗ್ಸಿಬಗಿ ಮಯೋಲದನ ಮಫುಂಗ್ ಫಾರ್ಪ ಮತಂದ ತೈವಂಗ್ ಪಾನ್ಸ ಮತ ಒಯ್ನ ಲೌರಕ್ಕನಿ ಮಯಾಮಸೆ ಇಸಿಲಿನಾವ್ನಿ ಬೇದನ ಅಕ್ಕೊಯ್ಗಿ ಉಪನಿಷತ್ನ ಹಾಯ್ರಿಬ ವಸುಧೈವ ಕುತುಂಬಕಂ ಹೆಕ್ ಲೈರಿಬ ತೈವಂ ಪಾನ್ಬಗಿ ಮಚಾ ಪುನಮಕ್ಸೆ ಇಮುಂಗ್ ಮನುಂಗ್ನಿ ಹಾಯ್ಬಸೆ ನುಂಗ್ಸಿಬ ಹೈಬ ಪೋಸಿ ಯಾವ್ದನ ಖಕ್ ಹಾಯ್ಬ ಗಮೋಯ್ ಅದುಗುಂಬ ನುಂಗ್ಸಿಬಗಿ ಮರು ಥಾಗದೋರಿಬ ಮತೋನ್ ಚೋಂಹನ್ಗದೋರಿಬ ಮತಂದೋ ರಥ ಜಾತ್ರಾಗಿ ನುಮಿಚ್ಚಿದ ನಹಾರೋಂದಸು ಸೋಯ್ದನ ಪಿ ಅಹಾನ್ಮ ಮರಂ ಹಾಯ್ರಿಬ ಕಾಂಗ್ ಸಿಂಗ್ಬ ಹೈಬಸೆ ಮಪಾಂಗನ್ ಯಾವ್ದವ ಮೀನ ಹನು ಹಂತಿನ ಸಿಂಗ್ಬ ಗಮೋಯ್ ಸೋಯ್ದನ ಮಕ್ಕಿ ಮಪಾಂಗನ್ ಚಾವ್ಬ ಅಕನ್ಬ ನಹಾ ಸಿಂಗ್ ಅದನ್ನ ಸೋಯ್ದನ ಸಿಂಗನಿ ಮಕ್ಕೋಯ್ ಸಿಂಗ್ ಅದನ್ನ ಹನುಬ ಸಿಂಗ್ ಅದನ್ನ ಕಾಂಗ್ದಿ ಸಿಂಗ್ ನಿಂಬ ಸಿಂಗ್ಬದಿ ಗಮಜದಬ ಜೋಯ್ ಜಗನ್ನಾಥ್ ಜೋಯ್ ಬಲಭದ್ರ ಹೈದನ್ನ ಸಿಂಗ್ಬ ಕೌಬದೋ ಮಕ್ಕೋಯ್ಸು ಸೋಯ್ದನ ಪಾಂಬು ಪಾಮಬಸು ಪಾಂಬು ಪಾಮದ್ರಬಸು ಜೋಯ್ ಜಗನ್ನಾಥ್ ಹೈನ ಲಾವ್ಬದೋ ಮದುದ ಹೌಕಿಬ ಮತಂದ ಅಕ್ಕೋಯ್ಸು ಅಹಲ್ ಒಯ್ರಕ್ಕನಿಕೊ ಅಕ್ಕೊಯ್ಗೆ ಇಬುದೌನಿಕೋ ಅಕ್ಕೊಯ್ಗೆ ಇಪ್ಪಾನಿಕೋ ಅಕ್ಕೊಯ್ಗೆ ಖುರಾನಿಕೋ ಅಕ್ಕೊಯ್ಸು ಒಯ್ರಕ್ಕನಿ ಹೈಬಸಿ ಕರಿಗುಂಬ ಫಾವ್ಕಿಬ ಥೋಬದೆ ಮಪಾ ಮಮ ಅಹಲ್ ಲಮನ್ ನುಗ್ಸಿಬ ಅದುಗ ಕೈರೋಯ್ ಲೈ ಕಾಯ್ ಲೈ ಮಿನ್ನಬದ ನುಗ್ಸಿಬಸೆ ಸೋಯ್ದನ ಚೌಕಲಕ್ಕನಿ ಹೈಬಗೆ ಥಾಜಬ ಸಾವ್ನ ಲೈ ಮರಮದುನ ಜಗಬಂಧುಗೆ ಕಾಂಗ್ ಸಿಂಗ್ಬಸಿ ಮಸಿನ ಯಾವ್ರಿಬ ನಹಾರೋಲ್ದ ನುಗ್ಸಿಬಗೆ ಮತೋನ್ ಸೋನಬಗೆ ತಂಜಾ ಅಮನಿ ಹೈನ ಥಂಜಗೆ
1: ಮಿನ್ನ ಯೆಂಗಗ ಅಪಾಂಬ ಹೈಬಸಿ ಪೋಲ ಮತುಂಗ್ದ ಅಪಾಂಬ ಸಿಗಿ ಮತುಂಗಿನ ಐನ ವಕಲ್ಸೆ ಫಾತವ ಗಮ್ದಬ ತಾರಗದಿ ನಹಾಸಿನ ಲಾನ ಚಕ್ಕಿಬಗೆ ಲಂಬಿಯಂ ಖತಿ ಒಗನಿ ನೆ ಖಂಜೈ ಪಾಮು ಮಖತಾನ ಹಂಗ ಚನಿಂಗಿಬಸಿ ಕಾಂಗ್ ಹೈಬ ನುಮಿಸಿಗಿ